0: ಸರ್ವರಂಗೇ ನಮೋ ಸರ್ವಪಂಗೇ
1: ನಮೋ ಕಾಲು ಕಾಲೇ ನಮಃ ಸದ್ಯಾಲೇ
0: ನಮಸ್ತಂಗ ವರ್ಣೇ ನಮಸ್ತಂಗ ವರ್ಣೇ
1: ನಮಃ ಸಂಜರಾರಂ ನಮಃ ಸಂಕೃಪಾರಂ
0: ನಮೋ ಸರ್ವತಂದೇ ನಮೋ ಸ್ತಬಂದೇ
1: ನಮಃ ಸಂನಿಸಾಕೇ ನಮಃ ಸಂನಿರ್ವಾಕೇ
0: ನಮಸ್ತಂಗ ರಹೀಮೇ ನಮಸ್ತಂಗ ಕರೀಮೇ
1: ನಮಃ ಸಂಗನಂತೇ ನಮಃ ಸಂಮಹಂತೇ
0: ನಮಸ್ತಸ್ತ್ರಾಕೇ ನಮಸ್ತಂಗ ಸುಹಾಗೇ
1: ನಮೋ ಸರ್ವಸೋಕಂ ನಮೋ ಸರ್ವಕೋಕಂ
0: ನಮೋ ಸರ್ವಕರ್ತಾ ನಮೋ ಸರ್ವಹರ್ತಾ
1: ನಮೋ ಜೋಗ ಜೋಗೇ ನಮೋ ಭೋಗ ಭೋಗೇ
0: ನಮೋ ಸರ್ವದಯಾಲೇ ನಮೋ ಸರ್ವಪಾಲೇ